ಸಾರಾಕಿಪಿದಸಾರಸಾರೂಪಾನೂಪಸ್ವರೂಪಾರಂಗ ಪಯೋರಾವಕೈ ಪೂಪಾ ಆಂಡಜ ಜೇರಜ ಅಸೇತಜ ಕೀರ್ಣೈ ಒಟ್ಟುಪುಜ ಖಾನ್ ಬಹೋರ ರಾಜ ದೀರ್ಣೈ ಕಹೂ ಫೂಲ ರಾಜ ಬೈಠಾ ಕಹೂ ಸಿಮಟ ಪಯೋ ಸಂಕರ ಕೈಠಾ ಸಗರಿ ಶ್ರೇಷ್ಠ ದಿಖಾಯಿ